ಬೀರೆ ಓಲಾ ನಾಮಕ ಅವರ್ ಜೇ ಕರ್ಮ ಕರಾವನೋ ತಿನ್ ಮೇ ಪೌ ಹೈ ಜಾಮಕಾ ರಹಾ ಅವರ್ ಜತನ ನೀ ಪಾಯೇ ವದೇ ಪಾದ ಹರ್ ಕಾಯೇ।